0: ಕಾದೆನ್ನ ಕೊಮಡ ದೋಸ್ತರ ಮಾಮೆ ಉದೇಟ ಕಣ ಕೊಟ್ಟ ಬಾಬಾಗೆ ಅತ್ತೇದುವದ ಥೇರ ಗೆಡಿಯಟ ಕಣ ಖಲಿಯ ಅತ್ತೇದುವದ ಗೆದರ ವತರ ಬೊಣ್ಣೆ ಒಬ್ಬ ಉಣುಕರಲಾದ ಮೇವಾಗಿ ಹೊಂದ ಪುರುದು ಬಾಬಾ ಕರಣ ಬೆಳುವದ
1: ಹರಿಮ ನಸ್ಸನಾಯ್ ಹರಿಮ ಹುರುತಾಯ್
2: ಹಾಗೆ ಪೋಲಿ ಮಟ್ಟ ಆವಾಗ ಸುನ್ನಂದೆ
1: ನಿಯಮಾಯಿನಿ
2: ಐ ಭವನ್ ಸುಬುದ್ದೇಸನಾಕ್
0: ಐ ಭವನ್ ಸುಬುದ್ದೇಸನಾಕ್
2: ನಮ್ಮ ಮುಖದ
0: ಉಶಿನಿ ಹಂಸ
2: ಕೀ ವಸರದ
0: ಎಕ್ ವಸರ
2: ಯಾಗಿ ಸ್ಕೂಲ್ ಮುಖದ
0: ಮೋಸೆಲ್ಲ ಕತರ ಗಾಮ ಮಹಾವಿದ್ಯಾಲಯ
2: ಗೆದರ ತವ ಕೌದಿ ಇನ್ನೆ
0: ಅಮ್ಮಾಯ್ ತಾತಾಯ್
2: ವೆಸ್ಸದ
0: ಓ
1: ತಾಮ ವಹಿನವದ
0: ನಾ
1: ಹಾ ಅದ ಮುಖದ ಕಿಯನ್ನ ಮೆನಿಕ
0: ಸಿಂಧುವ
2: ಲಸಂತ ಕಿಯನ್ನಕ
1: ಕಿಯನ್ನ ಪೆಟಿಯೋ

0: ಆದರೇನು ಕೇವಾಗಮೋ.
1: ಬಹುಶಃದಯನ್ ಉತ್ತರ ಪಂಚಾಲ ನೂರ ಗಿಹಿಲ್ಲ ತರಂಗ ಹೆಮದೇಮ ನೂಲಟ ತೇತರ ಸಕಸ್ಕರಾನೆ ದಂಗುನ್ನ ವೇದೇಹ ರಜತುಮಾಟ ಪನಿವಿಡಿಯಕ್ ಕೇವಲ ಎನ್ನ ಒಂದ ಕಾಲ ಕೇಳ
2: ಸಮೀರ ದಂಗ್ ಇತಿ ರಜತುಮಾ ಹರಿಮ ಸತುಟಿಂಗ್ ಇನ್ನೇ
1: ಹಿತನ್ನೆಮ ಪಂಚಾಲ ಚಂಡಿ ಕುಮಾರಿಗ
2: ಬಲನ್ನ ಕೊನಿತ್ ಪಂಡಿವರುಣ್ಣ ಎಕ್ಕ ಕಿಯನ ಕತಂದರ
3: ಮಾಗೆ ಪಂಡಿತವರುಣ್ಣ ಅಪಗೆ ಏಕೀ ಅಪೇಕ್ಷಾವ ಇಟುವನ ಬವಟ ಪೆರನಿಮಿತಿ ಪಹಲವಿ ಅತಿ ಬವ ಇಮಹತ್ ಸತುಟಿನ್ ಮಾ ಒಬಟ ಮೇ ಮೊಹತೆ ಪ್ರಕಾಶ ಕರಮಿ. ಉತ್ತರ ಪಂಚಾಲಯಟಗಿ ಅಪೇ ಮಹೌಷಧ ಪಂಡಿತುಮ ದನ್ವಾಯವ ತಿಬೆನುವ ಸಿಯಲ್ಲ ಸೂದಾನಂ ಬೆವಿನ್ ಅಪಗೆ ಅಭಿಪ್ರಾಯ ಸಪುರಾ ಗನಿಮಟ ಅಪ್ರಮಾದವ ಹಿ ಸಪತ್ವನ
4: ದೇವೇನ್ ವಹಂಸ ಎಸೆ ನಮ್ ಏ ಪಿಟತ್ವಯಾಮ ಸಂದಹ ಸುದುಸು ಪರಿದಿ ಪಿರಿವರ ಸಂವಿಧಾನ ಕಲಿಯುತು ಅತಿ ಬೆಲವ
3: ಏ ಮಹಿಷೇನಕಿ ಎಸೆ ಉವತ್ ಮಹೌಷಧಿ ನಿವಾತಿಬನ ತಲ್ಪತೆ ಹಿ ವಿಶೇಷೇನ್ ಮಿಸೆ ಸಂದಹನ್ ಕರ ತಿಬಿನವ ದೇವ್ಯಾನ್ ವಹನ್ಸ ಮೇ ರಣ ಪ್ರಯಾಸ್ಯಾಕ್ ನೋವ ಹುದೆಕ್ಮ ರಾಜಕೀಯ ಮಂಗಲ್ಯಾಕ್ ವನ ನಿಸಾ ಸುದುಸು ಪರಿದಿ ತೋರಾಗತ್ ಸಂಭವ್ಯ ಪ್ರಭು ಪೀಸಕ್ ಸಮಗ ರಾಜಕೀಯ ಪೆರಹರಕಿಂ ಪೆಮಿನೀಮ ಸುದುಸು ಭವ
4: ನಿವರದಿ ದೇವಿ ಅನ್ವಹಂಸ ಮಹೌಷಧಿ ಅನ್ನಿವರದಿ
3: ಆನೆ ಅವಸ್ಥಾವಡ ಸಹಭಾಗಿವೀಮ ಸಂದಹ ಅವಶ್ಯಮ ಪಿರಿಸ ಪಮನಾಯಿ ಏ ಅರುಣು ವಿಟ ಪಂಚತೂರ ನರ್ತನಾದಿ ವಶೇನ್
4: ಮೈ ದೇವಿ ಅನ್ವಹಂಸ ಪಿಟತ್ವೀಮ ಸಂದಹ ಸುದುಸು ಸುಬ ನಕತಕ್ ಅವಶ್ಯ ಅಪೇ ಅನೇಕ ಪಂಡಿವರ್ನು ಸಹಭಾಗಿ ಕರುವಾಗನ ಅಪಟ ಹೆಕಿ ಏ ಅವಶ್ಯತಾವ ಇಟುಕರದೆನ್ ದೇವ್ಯಾನ್ ವಹನ್ಸ ಸಂಭಾವನೀಯ ಪುದ್ಗಲೆಯನ್ ವಶೇನ್ ಮೇ ಗಮನಟ ಅಪ ಸಮಗ ಅಪಗೆ ಬಿರಿಂದವರು
3: ಕೆಂದವಾಗನೆಟಲು ಅಪ್ಪಾವತಿ ಮೇ ಗಮನ ಹೇ ಅರಮುಣ ವನ್ನೇ ಪಂಚಾಲ ಚಂಡಿ ಕುಮರಿಯತ್ ಮಾ ತತರ ಸರಣ ಬಂಧನೆಯ ಸಿದುಕಿರೀಮಾಯ್ ಏನಿಸ ದನಟ ಮಗೆ ಅಗಮೇಹಸಿಯ ಉದುಂಬರ ದೇವಿ ಪವಾ ಏಹಿ ರೆಗೆನೆ ಆಮಟ ಮಟ ಪುಳುವಂಕ ಮಕ್ ನೆಹ ಅಮರಾ ದೇವಿಯತ್ ಗಮನಟ ಸಹಭಾಗವೀಮ ನುಸುದುಸು ಬವಟ ಅಪೇ ಮಹೌಷಧೇನ್ ಉಪದೇಶೀತಿ ಬೆನವ ಏನಿಸ ಮಟ ಸಿದುವೆನವ ಸೇನಕೀನಿ ಒಬಗೆ ಇಲ್ಲೇಮ ಪ್ರತಿಕ್ಷೇಪ ಕರಾನ್
4: ಒಂದು ಮೈ ದೇವಿ ಅನ್ವ ಹಂಸ ಮಾಯೇ ಬವ ಪಿಲಿಗನ್ನುವ ದೇವ್ಯಾನ್ ವಹನ್ಸ ಅಪೇ ಚತುರಂಗನಿ ಸೇನಾವ ಕೆಟ್ಟುವ
3: ಅನವಶ್ಯ ಓಂಗಿನ್ ಅಪೇ ಗಮನ ಪ್ರಮಾದವೇನು
4: ದೇವ್ಯಾನ್ ವಹನ್ಸ ಕುಮರಿಯ ವೆನ್ವಿನ್ ಚಾರಿತ್ರಾನುಕೂಲ ಅಬರನ ಫಲಂದನ ಆದಿಯ
3: ಅವಶ್ಯ ಸೇನಕೇನಿ ರಗಿನಯಾಮ ಅವಶ್ಯ ಮಠ ಹಿಮಿವನ ಪಂಚಾಲ ಚಂಡಿ ಕುಮರಿಯಟ ಯೋಗ್ಯವನ ಪರಿಧಿ ದಂಬ ರನಿನ್ಕಲ ಅಭರಣ ಪಮನಕ್ ನೋವ ಕಾಸಿ ದೇಶೀಯ ಸುಸಿನಿಂದು ಸಲುಪಿಲಿ ದನಟ ಮತ್ಸೂದಾನ
4: ಕೇವಟ್ಟ ಪಂಡಿತುಮಾಗೆನ್ ದೇವ್ಯನ್ನು ಹಂಸಮೇ ಅಪೇ ಕೇವಟ್ಟ ಆಚಾರೀನ್
3: ತುಮಾ ಅಪಟ ಸಿಹಿಪತ್ ಕಿರೀಮ ಗೆನ ಮಮ್ಮ ಒಬ್ಬಟ ಕೃತಜ್ಞವೇನೋ ಸೈನಿಕೀನಿ ಸಭೆವಿನ್ಮ ಎತ್ತುವ ಮಾಗೆ ವಿಶೇಷ ಅನುಗ್ರಹಯ ಲಭಿಯುತು ಪೂದ್ಗಲೇ
4: ಅಪ ಸಮಗ ಸಮೀಪ ಲಿಂಗತುಕಂ ಪವತ್ತುನ ಎತ್ತುಮ ಪ್ರಜ್ಞಾವಿನ್ ಮೆನ್ಮ ವಯಸ್ಸಿಂದ ಪರಿಣತ ಗೌರವನೀಯ ಪಂಡಿವರೇ
3: ಮಮ ಏ ಬಾವ ಪಿಲಿಗನ್ನು ಅಸೇನಕೀನಿ ಅಪಗೆ ಪೆಮಿನೀಮ ಅಪೇಕ್ಷಾವೆನ್ ಮೇವನ ವಿಟತ್ ಓಹು ನೊಯ್ಯಸಿಲ್ಲಿನ್ ಪಸುನು ಎತೈ ಮಾ ಸಿತನು ಮೇ ಮಂಗಲ್ಯ ಚಾರಿತ್ರ ಶ್ರಿಯಲ್ಲಕ್ಮ ಇಟುಕರ್ನು ಲಬನ್ನೆ ಕೇವಟ್ಟಾಚಾರೇನ್ ವಿಯಯುತು
2: ಮೇ ಅಮತಿವರು ಅದ ಕಾಲೇ ಎದಾ ಕಾಲೇ ಕೇಳ ಕಿಸಿಮ ಮೆನಸತ್ತೇನೇ ಇದು ಸಂಚಾರ ಕಿವೋತ್ ಕೌರು ಕೌರುತ್ ಬಟೇ ಇನ್ನ ಏಕತು ಕರಗೆನ ಮೈಯನ್ನ ಬಲನ್ನೇ
5: ಮತ ಹಿತೆನ್ನೆ ಅದ ಕಾಲ ಮೇ ಆದರ್ಶ ಟರಂತಿಯನ್ನೇ ಏಕಾಲೇಟ ಮೇ ಬೊರು ಪಂಡಿತ್ಯಂಗ ವೆಡ ಕಿಯಲ
2: ඒ අයම මැරිලා ඉපදිලා වෙන්න බැරිද?
1: සංසාර කතන්දරයක් කියන්නේ ඒකනේ. ඒ කාලේ හිටපොයෙ වෙන්නත් පුළුවන්, දැන් ඉපදිලත් ඉන්නේ. වැඩේ හරියන්නේ නැහැ. කේවට්ටයා මෙච්චර උනන්දුවෙන් ඉන්නේ මොකද කියලා අපි තව ටිකකින් දැනගමුකෝ. ගුඩ් මෝර්නින්, අපිත් සංසාර කතන්දර අහන් ඉන්නේ. කොළොන්නේ නාදලින්දලා දිනිකා එහෙම තමයි මෙසේජ් එකක් තියලා තියෙන. ගුඩ් මෝර්නින්, මේ දවස් ටිකේම මිස් වුණානේ. ඒ මොකද අද තමයි ඔන්න අහන්නේ. හරිම ලස්සනයි, මම වේයන් ගොඩින් රේණුකා කියලා තමයි මේ මෙසේජ් එක තියලා තියෙන්නේ. මීට පස්සේ මිස් කරන්න බෑ. හොඳයි, ගුඩ් මෝර්නින් දෙන්නටම ලස්සනටම ප්‍රෝග්‍රෑම් එක කරනවා. විෂ ඔල් ද බෙස්ට් කියලා කියලා තියෙනවා. දෙමෝදර බැද්දේවලින්දලා ස්වර්ණමාලි අපිට ඒ ලස්සන මෙසේජ් එක තියලා තියෙනවා. සුබ දවසක් වේවා, ලස්සන දවසක් වේවා. සංසාර කතන්දර ඉතින් පුරුද්දක් වගේ හැමදාම අහගෙන ඉන්නවා. මම සුජීව මధుරංග යටියන්තොට ඉඳලා කියලා තමයි මේ මෙසේජ් එක තියලා තියෙන්නේ. ජපානේ ඉඳලා නිශාන්ත කුමාර කට්ටියත් එක්කම මේ වෙලාවේ ආගාමිනිත් ඉන්නවලා. නිශාන්ත ගාමිනි කට්ටිය ඉතින් යාළුවනේ ජපාන්ටලා. ඔන්නවත් සංසාර කතන්දර අහගෙන ඉන්නවා කියලා තියෙනවා. ඔය දෙන්න පුදුම ලස්සනකට කතාව ඉදිරිපත් කරනවා. චරිතා චිරන්තනේ, චිරන්ත යක්කලින් එහෙම මෙසේජ් එකක් අපිට තියලා තියෙන්නේ. ඉතින් මේ විදිහට ලෙංගතු ආදරණීය හදවත් අපිට 0711 95 95 95 WhatsApp message තියද්දි සුබදසනක වාසනාවන්ත දවසක්, තරංග සමීර සංසාර කතන්දර අතරේ හමුවීම සංසාර පුරුද්දක් වෙන්න ඇති නේද කියලා තියෙනවා. කෝ ඉතින් නම